ಅವರ ಮುಕ್ತಾಯವು ಉಜ್ವಲ ಭವಿಷ್ಯ ಮತ್ತು ಗುಜರಾತ್ ಅಭಿಯಾನ ಜೊತೆ ಶಿಕ್ಷಣ ಮುಗಿದಿದೆ ಹರಿಯಾಣಿ ಸಾಕ್ಷರತಾ ಅನೇ ಸಂಖ್ಯೆ ಜ್ಞಾನ ದ್ವಾರ ಬರೀ ಭಾರತೀಯ ಸಕ್ಷಮ ಬರೀ ಸಂಕಲ್ಪ ಬಾಲಕ್ ಮತ್ತು ಭಾರತ್ ವಾಚನ್ ಲೇಖನ್ ಅನುಜ್ಞಾನದಲ್ಲಿ ಅವಶ್ಯ ಕುಶಲತಾವು ಸಾಧ ಬಾಲಕನ ಸರ್ವಾಂಗಿ ವಿಕಾಸ ಮಹತ್ವಪೂರ್ಣ ಪಡೆಯು ನಿಪುಣ ಶಾಲಾ ನಿಪುಣ ಗುಜರಾತ್ ಸಾಕಾರ ಸೇರುವುದೇ ನಿಪುಣ ಭಾರತ ಸ್ವಪ್ನ ವಿಕ್ಸಿತ್ ಗುಜರಾತ್ ವಿಕ್ಸಿತ್ ಭಾರತ್ ಶಿಕ್ಷಣ ವಿಭಾಗ ಗುಜರಾತ್ ಸರ್ಕಾರ.